ಇನ್ನೀಗ ಎಂ ರಾಘವೇಂದ್ರ ಮತ್ತು ವಾಗೀಶ್ ಭಟ್ ಅವರ ದನಿಯಲ್ಲಿ ಕೇಳೋಣ ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ ಕಡೆಗಣ್ಣಿನಲ್ಲಿ ನೀನು ನೋಡದಿರೆನ್ನಯ್ಯ. ನೌ ಎಂ ರಾಘವೇಂದ್ರ ಅಂಡ್ ವಾಗೀಶ್ ಭಟ್ ರೆಂಡರಿಂಗ್ ಅ ಕಾಂಪೋಸಿಷನ್ ಆಫ್ ಹೆಳವನಕಟ್ಟೆ ಗಿರಿಯಮ್ಮ ಕಡೆಗಣ್ಣಿನಲ್ಲಿ ನೀನು ನೋಡದಿರೆನ್ನಯ್ಯ.

ಪಾರ್ವತಿ ಪಾಲಿಸೆ ಎನ್ನಮಾನೆನೆ ಗೋಪಾಲದಾಸರ ರಚನೆ, ಹಾಡಿದ್ದಾರೆ ಪಿರಮ್ಮ ಮತ್ತು ಆರ್ ಚಂದ್ರಿಕಾ. ಪಾರ್ವತಿ ಪಾಲಿಸೆ ಎನ್ನಮಾನೆನೆ ರಿಟನ್ ಬೈ ಗೋಪಾಲದಾಸ, ಸಂಗ್ ಬೈ ಪಿರಮ್ಮ ಅಂಡ್ ಆರ್ ಚಂದ್ರಿಕಾ.

ಶಾಂತಾ ಜಯತೀರ್ಥ ಅವರ ದನಿಯಲ್ಲಿ ಕೇಳಿ ಊಳಿಗ ಕಿಟ್ಟುಕೊಳ್ಳೋ ಸ್ವಾಮಿ. ಶಾಂತಾ ಜಯತೀರ್ಥ ನೌ ಪ್ರೆಸೆಂಟಿಂಗ್ ಊಳಿಗ ಕಿಟ್ಟುಕೊಳ್ಳೋ ಸ್ವಾಮಿ.

ತೊಂಡೆ ಕರುಣಾನಿಧಿಯ ಗಂಗೆಯ ಮಂಡೆಯೊಳಿಟ್ಟ ದೊರೆಯ ಪುರಂದರದಾಸರ ರಚನೆ ದನಿಯಾಗಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. ಕಂಡೆ ಕರುಣಾನಿಧಿಯ ಗಂಗೆಯ ಮಂಡೆಯೊಳಿಟ್ಟ ದೊರೆಯ ರಿಚನ್ ಬೈ ಪುರಂದರದಾಸ, ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ.

ಬೃಂದಗಾನದಲ್ಲಿ ಪುರಂದರದಾಸರ ರಚನೆ ನರಸಿಂಹನ ಪಾದ ಭಜನೆಯ ಮಾಡೋ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗೀನ್ ಕೋರಸ್, ನರಸಿಂಹನ ಪಾದ ಭಜನೆಯ ಮಾಡೋ.

ಮೋಹ ಮಾಡದಿರು ನೀನು, ಕಬೀರ್ ದಾಸ್ ಅವರ ಭಜನ್, ಹಾಡಿದ್ದಾರೆ ಎಚ್ ಕೆ ನಾರಾಯಣ. ಮೋಹ ಮಾಡದಿರು ನೀನು ಅ ಭಜನ್ ರಿಟನ್ ಬೈ ಕಬೀರ್ ದಾಸ್, ಸಂಗ್ ಬೈ ಎಚ್ ಕೆ ನಾರಾಯಣ.

ಹುಸೇನ್ ಸಾಹೇಬ್ ಅವರ ದನಿಲಿ, ಪುರಂದರದಾಸರ ರಚನೆ, ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ. ಹುಸೇನ್ ಸಾಬ್ ನೌ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ.

ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ. ಕನಕದಾಸರ ರಚನೆ ದನಿಯಾಗಿದ್ದಾರೆ ರೂಪಾ ಮತ್ತು ದೀಪಾರಾವ್ ಸಹೋದರಿಯರು. ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ. ರಿಟನ್ ಬೈ ಕನಕದಾಸ, ಸಂಗ್ ಬೈ ರೂಪಾ ಅಂಡ್ ದೀಪಾರಾವ್ ಸಿಸ್ಟರ್ಸ್.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru, Anytime, Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ರಮಾಮಣಿ ಆರ್.ಎ. ಭಾಗವಹಿಸುತ್ತಾರೆ ಸೌಮ್ಯ.
2: ನಮಸ್ಕಾರ ಗುರುಗಳ.
3: ನಮಸ್ಕಾರಮ್ಮ. ಪಲ್ಲವಿಯ ಅಭ್ಯಾಸ ಆಗಿದೆಯಾ? ಮಾಡ್ಕೊಂಬಂದಿದ್ದೀರಾ?
2: ಮಾಡಿದ್ದೀನಿ ಗುರುಗಳೇ.
3: ಯಾವಾಗ ಅಭ್ಯಾಸ ಮಾಡಬೇಕಾದ್ರೂ ಸ್ವರ ಸಾಹಿತ್ಯ ಎರಡನ್ನೂ ಮಾಡಬೇಕು. ಸ್ವರದೊಂದಿಗೆ ಸ್ವರ ಹೇಗೆ ಬರುತ್ತೆ, ಸ್ವರದಲ್ಲಿ ರಾಗ ಇದೆ, ಸಾಹಿತ್ಯದಲ್ಲೂ ರಾಗ ಇದೆ, ಎರಡೂ ಒಂದಕ್ಕೊಂದು ಪೂರಕವಾಗಿರುತ್ತೆ. ಅದನ್ನು ಗಮನಿಸಿದರೆ ಮುಂದೆ ನಿಮಗೆ ಮನೋಧರ್ಮದಲ್ಲಿ ಒಳ್ಳೆ ಸಿಗತ್ತೆ, ಪೂರ್ತಿ ಸಿಗತ್ತೆ ಹಾಡಲಿಕ್ಕೆ.
2: ಸರಿ.
3: ಇವಾಗ ಪಲ್ಲವಿಯ ಭಾಗದಲ್ಲಿ ಎರಡೆರಡು ಸಲ ಸಂಗತಿಗಳನ್ನು ಹಾಡಿಕೊಂಡು ಸಾಹಿತ್ಯ ಮಾತ್ರ ಹಾಡಿದ್ರೆ ಸಾಕು, ತಪ್ಪಿದ್ರೆ ಮತ್ತೆ ಸ್ವರ ಹಾಡಿಸೋಣ.
2: ಸರಿ.
3: ಆರೋಹಣ ಅವರೋಹಣ ಹಾಡಿ ಸಾವೇರಿ ರಾಗದ್ದು.

0: ಸ ರಿಗು ದೀರ್ಘ ಇದೆ, ರಿಗು ಗಮಕ ಇದೆ, ಗಾಗು ಇದೆ. ಇದು ಬಹಳ ವಿಶೇಷವಾದ ಒಂದು ಅಂಶಗಳನ್ನು ಗಮಕದಲ್ಲಿ ಒಳಗೊಂಡಂಥ ಒಂದು ವಿಶೇಷವಾದ ರಾಗ.
1: ಸರಿ,
0: ಇಲ್ಲಿ ಹಾಡಿ.

0: ಅಲ್ಲಿ ತಪ್ಪಾಯ್ತಲ್ವಾ. ಕನ್ನತಲ್ಲಿ ನೀವು ಸ್ವರ ಸ್ಥಾನ, ನಿಮ್ಗೆ ಕೃತಿ ಹಾಡಿದ್ರೆ ಸ್ವರ ಒಬ್ಬರು ಬರ್ಕೊಳ್ಳೋ ಅಷ್ಟು ಕ್ಲಾರಿಟಿ ಇರಬೇಕು,
1: ಸರಿ,
0: ಶುದ್ಧವಾಗಿರ್ಬೇಕು. ಇವಾಗ ಕನ್ನತಲ್ಲಿ ಪದ ನಿಧ ನಿಧ ಮಾಮ.

0: ಇವಾಗ ಅನು ಪಲ್ಲವಿಯ ಭಾಗವನ್ನು ನೋಡೋಣ.
1: ಸರಿ,
0: ಬೆನ್ನೆಯುಂಡ ನೇತಿಕ್ಕೆವರೈನ, ಅಷ್ಟಕ್ಕೆ ಫಸ್ಟು ಬರುತ್ತೆ. ವ್ಯಸನ ಪಡುದುರ ತ್ರಿಪುರ ಸುಂದರಿ. ಮೊದಲೇ ಸಾಹಿತ್ಯದಲ್ಲಿ ಹೇಳಿದಾಗೆ, ಬೆಣ್ಣೆ ಇದ್ದಾಗ ತುಪ್ಪವಿಲ್ಲವೆಂದು ದುಃಖ ಪಡುವರೆ, ಓ ತ್ರಿಪುರ ಸುಂದರಿ ನೀನಿರುವಾಗ ನನಗೇನು ಭಯ ಅನ್ನೋಗೆ ಅವರು ಮೊದಲಿಂದ ಹೇಳ್ಕೊಂಡು ಬರ್ತಾರೆ. ನನ್ನನ್ನು ಕಾಪಾಡೋಕ್ಕೆ ಕನ್ನತ್ತಲ್ಲಿ ನೀನಿರಬೇಕಾದ್ರೆ ನನಗೇನು ಯೋಚನೆ ಅಂತ. ಮತ್ತೆ ಮುಕ್ಕಾಲೆಟ್ ಬಗ್ಗೆ ತಗೊಂಡ

0: ಸಂಗೀತ ಪಾಮ ಮುಂದಿನ ಸಂಗತಿ ಪಾಮ ದ ಪ ದ ಸರಿ ದ ಸರಿ ಗರಿ ರೇ ಬರ್ಕೊಳಕಾಗತ್ತ ನೋಡಿ ತಕ್ಕಿಟ್ಟ ಪಾಮ ದ ಪ ದ ಸರಿ ದ ಸರಿ ಗರಿ ರೇ ರೇ ಗರಿ ಸ ಇದು ಮೊದಲನೇ ಥರನೇ ಇರುತ್ತೆ. ಇಲ್ಲಿಂದ ಅರಿಗರಿ ಸಸ ಅಲ್ಲಿವರೆಗೂ ಹಾಗೆ ಇರುತ್ತೆ. ಫಸ್ಟ್ ಮೊದಲನೇ ಅರ್ಧಾವರ್ತದಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ.
1: ಸರಿ.

ಮತ್ತೆ ಇದನ್ನು ಇನ್ನೊಂದು ಸರಿ ಹಾಡಬೇಕಾದ್ರೆ ಒಂದು ಕೊಂಚ ಬದಲಾವಣೆ, ಪಂಚಮವರೆಗೂ ನಿಮಗೆ ಶಾರೀರ ಒದಗತ್ತೆ ಅಂದರೆ ಪದ ನಿ ಪದ ಮ ಸರಿ ಮ ಪದ ಸರಿ ಪಮಗಾರಿ ರಿ ಗ ರಿ ಸ ಸ ಸರಿ ಪಮಗಾರಿ ಹಾಡ್ಕೋಬೇಕು. ತ ಕೀಟ ಪದ ನಿ ಪದ ಮ ಸರಿ ಮ ಪದ

0: ಮುಂದಿನ ತರಗತಿಯಲ್ಲಿ ಇದರ ಸಾಹಿತ್ಯ ಮತ್ತೆ ಮುಂದಿನ ಚರಣ ಭಾಗವನ್ನು ನೋಡೋಣ.
1: ಸರಿ ಗುರುಗಳೇ, ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ರಮಾಮಣಿ ಆರ್ ಎ, ಭಾಗವಹಿಸಿದವರು ಸೌಮ್ಯ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
5: ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ, ರಾಗ್ ಖಮಾಜ್.

0: ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ತಬ್ಲಾ ಸಾಥ್ ನೀಡಿದವರು ಎಸ್ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶ್ಯಾಮ್ ಕಲ್ಯಾಣ್.

0: ಇದುವರೆಗೆ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: This program is the contribution of Akashvani Dharwad. Anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿ ಶ್ರೀವಿದ್ಯಾ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕರಿಸುತ್ತಿದ್ದಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎನ್ ವಾಸುದೇವ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ವಿ ಶ್ರೀವಿದ್ಯಾ ಅವರ ಹಾಡುಗಾರಿಕೆಯಲ್ಲಿ ಮೊದಲಿಗೆ ಪುರಂದರದಾಸರ ರಚನೆ ಕೇದಾರ ರಾಗ ಆದಿತಾಳದಲ್ಲಿದೆ ಹರಿನಾರಾಯಣ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ವಿ ಶ್ರೀವಿದ್ಯಾ. ಶಿ ಇಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎನ್ ವಾಸುದೇವ, ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಟು ಬಿಗಿನ್ ವಿತ್, ದೇವರ್ನಾಮ ರಿಟನ್ ಬೈ ಪುರಂದರದಾಸ ಹರಿನಾರಾಯಣ, ಸೆಟ್ ಟು ಕೇದಾರ ರಾಗ ಆದಿತಾಳ.

ಲಲಿತೆ ಶ್ರೀ ಪ್ರವೃದ್ಧೆ ಭೈರವಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ರಚನೆ ತ್ಯಾಗರಾಜರು. ನೌ ಲಲಿತೆ ಶ್ರೀ ಪ್ರವೃದ್ಧೆ ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಭೈರವಿರಾಗ ಆದಿತಾಳ.

ರಾಜರಾಜಾದಿತೆ ನಿರೋಷ್ಟರಾಗ ತೃಷ್ಣನಡೆ ಆದಿತಾಳದಲ್ಲಿದೆ ಮುತ್ತಯ್ಯ ಭಾಗವತರ ರಚನೆ. ರಾಜರಾಜಾರಾದಿತೆ ಸೆಟ್ಟು ನಿರೋಷ್ಟರಾಗ ತೃಷ್ಣನಡೆ ಆದಿತಾಳ, ರಿಟನ್ ಬೈ ಮುತ್ತಯ್ಯ ಭಾಗವತರ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಶ್ರೀವಿದ್ಯಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎನ್ ವಾಸುದೇವ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಈಗ ರಾಮನಾಥಂ ಭಜೇಹಂ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಪಂತುವರಾಳಿರಾಗ ತ್ರಿಶ್ರ ಏಕತಾಳದಲ್ಲಿದೆ. Dear listeners, you are listening to Oaken Rendition by V. Srividya. She is accompanied on the violin by Vidwan Mysuru R. Dayakar, on the Mridangam N. Vasudeva, on the Morching Vidwan M. Gururaj. Now, a composition of Muthuswami Dikshitar set to Pantuvaraliraga Trishra Ekatala, Ramanatham Bajeham.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ಶ್ರೀವಿದ್ಯಾ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ಪಕ್ಕವಾದ್ಯದಲ್ಲಿ ವೈಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎನ್ ವಾಸುದೇವ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿ ಶ್ರೀವಿದ್ಯಾ. ಶಿ ವಾಸ್ ಅಕಂಪನೀಡ್ ಆನ್ ದ ವೈಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎನ್ ವಾಸುದೇವ, ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. This program is a contribution of Akashvani Bengaluru. Anytime, Indian music.

0: 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್, ರಾಗ್ ನಟ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಶ್ರ ಕಾಫಿ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಿಶ್ರ ಕಾಫಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದ್ದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅಮಿತ್ ಎ ನಾಡಿಗ್ ಅವರಿಂದ ಕೊಳಲು ವಾದನ, ವಯಲಿನ್ ಸಹಕಾರ ವಿದ್ವಾನ್ ಎಂ ಆರ್ ದಯಾಕರ್, ಮೃದಂಗ ಎ ರೇಣುಕಾ ಪ್ರಸಾದ್, ಖಂಜಿರ ಸುನಾಥ್ ಅನೂರ್. ಅಮಿತ್ ಎ ನಾಡಿಗ್ ತಮ್ಮ ಕೊಳಲು ವಾದನವನ್ನು ಸ್ವಾತಿ ತಿರುನಾಳರ ರಚನೆಯೊಂದಿಗೆ ಆರಂಭಿಸುತ್ತಿದ್ದಾರೆ. ದೇವದೇವ ಕಲಯಾಮೆ ಮಾಯಾ ಮಾಳವಗೌಳರಾಗ ರೂಪಕತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ಅಮಿತ್ ಎ ನಾಡಿಗ್. ಹಿ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎ ರೇಣುಕಾ ಪ್ರಸಾದ್, ಅಂಡ್ ಆನ್ ದ ಖಂಜಿರ ಸುನಾಥ್ ಅನೂರ್. ಟು ಬಿಗಿನ್ ವಿತ್ ದೇವದೇವ ಕಲಯಾಮೆ, ಸೆಟ್ ಟು ಮಾಯಾ ಮಾಳವಗೌಳರಾಗ ರೂಪಕತಾಳ, ಅ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್.

ಇನ್ನೀಗ ದೇವಾದಿದೇವ ಸುನಾದ ವಿನೋದಿನಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಮೈಸೂರು ವಾಸುದೇವಾಚಾರ್ ಅವರ ರಚನೆ. ನೌ ಅ ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ಟು ಸುನಾದ ವಿನೋದಿನಿ ರಾಗ ಆದಿತಾಳ ದೇವಾದಿದೇವ.

ಅಮಿತಿಯ ನಾಡಿಗ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎ ರೇಣುಕಾ ಪ್ರಸಾದ್, ಖಂಜಿರ ಸುನಾದ್ ಅನೂರ್. ಇನ್ನೀಗ ಆಡಮೋಡಿಗಲದ ರಾಮಯ್ಯ. ಚಾರುಕೇಶಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಅಮಿತಿಯ ನಾಡಿಗ್. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎ ರೇಣುಕಾ ಪ್ರಸಾದ್ ಅಂಡ್ ಆನ್ ದ ಖಂಜಿರ ಸುನಾದ್ ಅನೂರ್. Now, a composition of Tyagaraja set to Charu Keshiraga Aditala, Aada Modi Galada Ramayya.

ಇದುವರೆಗೂ ಅಮಿತಿ ನಾಡಿಗ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರದಲ್ಲಿ ಎ ರೇಣುಕಾ ಪ್ರಸಾದ್, ಖಂಜಿರ ಸಹಕಾರ ನೀಡಿದವರು ಸುನಾದ್ ಅನೂರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಅಮಿತಿ ನಾಡಿಗ್. ಹಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎ ರೇಣುಕಾ ಪ್ರಸಾದ್ ಅಂಡ್ ಆನ್ ದ ಖಂಜಿರ ಸುನಾದ್ ಅನೂರ್. This program is a contribution of Akashwani Bengaluru, anytime, Indian Music.